ಬನಿ ಪಮಗ ಪಮಗ ನಿ ಪಮಗ ಗಿ ಪಮಗ ಗದ ನಿ ಬನಿ ಗಜದ ನಿ ಪಸಂದ ನಿ ಪಮಗ ಪಸಗ ಬಸುದಿ ಬಾಡು ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ